0: ಸುರೇಶ್ ಅಣ್ಣ ಛತ್ತೀಸ್ಗಢ ತೋ ನಮ್ಮ ಮಂಚ
1: ಕರೋಕಾಸ್
0: ಅಣ್ಣ ಪಿಳೋ ಪಿತಾಂಬರ ಸೋತಾರ ಡಿಲೇನ
1: ಕರೋಕಾಸ್ ಮಾರಾ
0: ಅಣ್ಣ ತೋ ನಮ್ಮ ಉಂದಿದಾರ ಕೊಡಿ ಉಂದಿದಾರ ಈಜ ಅಬೆಲುಗು ಆಪಣ ಗಣಪತಿ ಮಾದಾ ತೇನ್ ನಮಸ್ಕಾರ ಕಿದೆ ಎತಿ ಅಂಗ ಅಣ್ಣ ತುಕಾರಾಮ ಬಾವಾರ ಭಜನ ಅಣ್ಣ ಅಂಗ ಚಲತಾಣಿ ಬೋಲ್ಯಾ
1: ಕರೋಕಾಸ್
0: ಅಣ್ಣ ತುಕಾರಾಮ ಭಕ್ತಿರ್ ಮಾಯ ಕುಗುಂಗು
1: ಕರೋಕಾಸ್
0: ಅಣ್ಣ ಅಂಗ ಚಲನ್ ಅಣ್ಣ ಕುಝುರ್ ಮೋತಿ ಕಾಡೋ
1: ಕರೋಕಾಸ್
0: ಅಣ್ಣ ಯರೋ ಅಂಗ ವಿಚಾರ ವಿಚಾರ.